ಆಹನಾದಿ ಸರ್ಗಾಂತಂ ನಿತ್ಯಂ ಕುರ್ಯಾಸು ಭಕ್ತಿತಃ ಇತ್ತಂ ಅಭ್ಯರ್ಥಯನ್ ದೇವಂ ಲಿಂಗೇ ರೇರೇ ಚ ಶಾಂಕರೇ ಸಿದ್ಧಿಮೇತಿ ಶಿವಪ್ರೀತ್ಯಾ ಹಿತ್ವಾಪಿ ಶ್ರವಣಾದಿಕಂ ಲಿಂಗಬೇರಾರ್ಚನಾ ಮಾತ್ರಾನ್ ಮುಕ್ತಾಃ ಪೂರ್ವೇ ಮಹಾಜನಾಃ ಮುನಯ ವೂಚುಃ ಬೇರಮಾತ್ರೇದು ಸರ್ವತ್ರ ಪೂಜ್ಯಂತೆ ದೇವತಾಗಣಾಃ ಲಿಂಗೇ ಬೇರೆ ಚ ಸರ್ವತ್ರ ಕಥಂ ಸಂಪೂಜ್ಯತೆ ಶಿವಃ ಸೂತ ಉವಾಚ ಅಹೋ ಮುನೀಶ್ವರಾಃ ಪುಣ್ಯಂ ಪ್ರಶ್ನಮೇತನ್ಮಹಾದ್ಭುತಂ ಅತ್ರ ಭಕ್ತಾ ಮಹಾದೇವೋ ನಾನ್ಯೋಸ್ತಿ ಪುರುಷ ಕ್ವಚಿತ್ ಶಿವೇನೋಕ್ತಂ ಪ್ರವಕ್ಷ್ಯಾಮಿ ಕರ್ಮಾತ್ ಗುರುಮುಖಾಚೃತಂ ಶಿವೈಕೋ ಬ್ರಹ್ಮರೂಪತ್ವಾ ನಿಷ್ಕಲಃ ಪರಿಕೀರ್ತಿತಃ ರೂಪಿತ್ವಾತ್ ಸಕಲಸ್ತದ್ವತ್ ತಸ್ಮಾತ್ ಸಕಲ ನಿಷ್ಕಲಃ ನಿಷ್ಕಲತ್ವಾ ನಿರಾಕಾರಂ ಲಿಂಗಂ ತಸ್ಯ ಸಮಾಗತಂ ಸಕಲತ್ವಾ ತಥಾ ಭೇರಂ ಸಾಕಾರಂ ತಸ್ಯ ಸಂಗತಂ ಸಕಲಾಕಲ ರೂಪದ್ವಾತ್ ಬ್ರಹ್ಮಶಬ್ದಾಭಿದಃ ಪರಃ ಅಪಿ ಲಿಂಗೇ ಚ ಬೇರೇ ಚ ನಿತ್ಯಮಭ್ಯರ್ಜತೆ ಜನೈಃ ಅಬ್ರಹ್ಮತ್ವಾದನ್ಯೇಷಾಂ ನಿಷ್ಕಲತ್ವಂ ನ ಹಿ ಕ್ವಚಿತ್.

0: ಮಾತ್ರಕೆ ಜೀವತ್ವಂ ಶಂಕರಾಣ್ಯೇಷ ಬ್ರಹ್ಮತ್ವಂ ಶಂಕರಸ್ಯ ಚ ವೇದಾಂತಸಾರ ಸಂಸಿದ್ಧಂ ಪ್ರವನ ಪ್ರಣವಾರ್ತೆ ಪ್ರಕಾಶನಂ ಏವಮೇವ ಪುರಾಪೃಷ್ಟೋ ಮಂದರೆ ನಂದಿಕೇಶ್ವರ ಸನತ್ಕುಮಾರ ಮುನಿನಾ ಬ್ರಹ್ಮಪುತ್ರೇನ ಧೀಮತ ಸನತ್ಕುಮಾರ ಉವಾಚ ಶಿವಾನ್ಯದೇವ ವಂಶ್ಯಾನಾಂ ಸರ್ವೇಷಾಂ ಅಪಿ ಸರ್ವದಃ ಭೇರಮಾತ್ರಂ ಚ ಪೂಜಾರ್ಥಂ ಶ್ರುತಂ ದೃಷ್ಟಂ ಚ ಭೂರಿಜಃ ಶಿವಮಾತ್ರಸ್ಯ ಪೂಜಾಯಾಂ ಲಿಂಗಂ ಭೇರಂ ಚ ದೃಶ್ಯತೆ ಅತಸ್ತದ್ಬ್ರೂಹಿ ಕಲ್ಯಾಣ ತತ್ವಂ ಮೇ ಸಾಧು ಬೋಧನಂ ನಂದಿಕೇಶ್ವರ ಉವಾಚ ಅನುತ್ತರಮಿಮಂ ಪ್ರಶ್ನಂ ರಹಸ್ಯಂ ಬ್ರಹ್ಮಲಕ್ಷಣಂ ಕಥಯಾಮಿ ಶಿವೇನೋಕ್ತಂ ಭಕ್ತಿಯುಕ್ತಸ್ಯ ತೇನಘ ಶಿವಸ್ಯ ಬ್ರಹ್ಮರೂಪತ್ವಾ ನಿಷ್ಕಲತ್ವಾಚ ನಿಷ್ಕಲಂ ಲಿಂಗಂ ತಸ್ಯೈವ ಪೂಜಾಯಾಂ ಸರ್ವವೇದೇಷು ಸಮ್ಮತಂ ತಸ್ಯೈವ ಸಕಲತ್ವಾಚ ತಥಾ ಸಕಲ ನಿಷ್ಕಲಂ ಸಕಲಂ ಚ ತಥಾ ಭೇರಂ ಪೂಜಾಯಾಂ ಲೋಕಸಮ್ಮತಂ ಶಿವಾನ್ಯೇಷಾಂ ಚ ಜೀವತ್ವಾತ್ ಸಕಲತ್ವಾಚ ಸರ್ವತಃ ಭೇರಮಾತ್ರಂ ಚ ಪೂಜಾಯಾಂ ಸಮ್ಮತಂ ವೇದ ನಿರ್ಣಯೇ ಸ್ವಾವಿರ್ಭಾವೇ ಚ ದೇವಾನಾಂ ಸಕಲಂ ರೂಪಮೇವ ಹಿ ಶಿವಸ್ಯ ಲಿಂಗಂ ಭೇರಂ ಚ ದರ್ಶನೇ ದೃಶ್ಯತೆ ಖಲು ಸನತ್ಕುಮಾರ ಉವಾಚ ಉಕ್ತಂ ತ್ವಯಾ ಮಹಾಭಾಗ ಲಿಂಗ ಭೇರ ಪ್ರಚಾರಣಂ ಶಿವಸ್ಯ ಚ ತದನ್ಯೇಷಾಂ ವಿಭಜ್ಯ ಪರಮಾರ್ಥದಃ ತಸ್ಮಾತದೇವ ಪರಮಂ ಲಿಂಗ ಭೇರಾದಿ ಸಂಭವಂ ಶ್ರೋತುಮಿಚ್ಚಾಮಿ ಯೋಗೀಂದ್ರ ಲಿಂಗಾವಿರ್ಭಾವ ಲಕ್ಷಣಂ ನಂದಿಕೇಶ್ವರ ಉವಾಚ ಶೃಣುವತ್ಸ ಭವತ್ಪ್ರೀತ್ಯಾ ವಕ್ಷ್ಯಾಮಿ ಪರಮಾರ್ಥದಃ ಪುರಾಕಲ್ಪೇ ಮಹಾಕಾಲೇ ಪ್ರಪನ್ನೇ ಲೋಕವಿಸೃತೆ ಅಯುಧ್ಯತಾ ಮಹಾತ್ಮನೋ ಬ್ರಹ್ಮ ವಿಷ್ಣು ಪರಸ್ಪರಂ ತಯೋರ್ಮಾನಂ ನಿರಾಕರ್ತುಂ ತನ್ಮಧ್ಯೇ ಪರಮೇಶ್ವರಃ ನಿಷ್ಕಲಸ್ತಂಭರೂಪೇಣ ಸ್ವರೂಪಂ ಸಮದರ್ಶಯತ್ ತದಸ್ವಲಿಂಗಚಿಹ್ನತ್ವಾತ್ ಸ್ತಂಭನೋ ಸ್ತಂಭತೋ ನಿಷ್ಕಲಂ ಶಿವಃ ಸ್ವಲಿಂಗಂ ದರ್ಶಯಾಮಾಸ ಜಗತಾಂ ಹಿತಕಾಮ್ಯಯಾಂ ತದಾ ಪ್ರಭೃತಿ ಲೋಕೇಷು ನಿಷ್ಕಲಂ ಲಿಂಗಮೈಶ್ವರಂ ಸಕಲಂ ಚ ತಥಾಭೇರಂ ಶಿವಸ್ಯೈವ ಪ್ರಕಲ್ಪಿತಂ ಶಿವಾನ್ಯೇಷಾಂ ತು ದೇವಾನಾಂ ಭೇರಮಾತ್ರಂ ಪ್ರಕಲ್ಪಿತಂ ತತ್ತದ್ಭೇರಂ ತು ದೇವಾನಾಂ ತತ್ತದ್ಭೋಗಪ್ರದಂ ಶುಭಂ ಶಿವಸ್ಯ ಲಿಂಗಭೇರತ್ವಂ ಭೋಗಮೋಕ್ಷಪ್ರದಂ ಶುಭಂ ಇತಿ ಶ್ರೀ ಶಿವಮಹಾಪುರಾಣೇ ಪ್ರಥಮಾಯಾಂ ವಿದ್ಯೇಶ್ವರ ಸಂಹಿತಾಯಾಂ ಪಂಚಮೋಧ್ಯಾಯಃ ಓಂ
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು shivam.org ರೇಡಿಯೋ, the 24/7 spiritual channel from shivam.org.
2: Om Namah Shivaya.

0: நம சிவாய. யூஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர்க், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் நமிநந்தி அடிகள் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நம. எல்ல மகானுபாவரிகளிகோ நமஸ்கார. ஈ வீடியோ அவர ஹெசரு நமிநந்தி அடிகள் அந்த. ಅವರು ಹಿಂದೆ ಇದ್ದವರು. ಅವರ ಬಗ್ಗೆ ಮಹಿಮೆ ಬಗ್ಗೆ ಅವರ ಚರಿತ್ರೆಯನ್ನು ಇಲ್ಲಿ ಸ್ವಲ್ಪ ನಾವು ನೋಡಬಹುದು. ಆ ನಮಿನಂದಿ ಅಡಿಗಲ್ ಅನ್ನವರು, ಅವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ. ಅರುನಂಬಿ ನಮಿನಂದಿ ಅಡಿಯಾರ್ಕುಂ ಅಡಿಯೇನ್ ಅಂದರೆ ಅದೇ ತರಹ ನಮಿನಂದಿ ಅಡಿಗಲ್ ಅವರ ದಾಸರ ದಾಸನಿಗೆ ದಾಸನು ನಾನು ಅಂತ ಅರ್ಥ. ಇವರು ನಮಿನಂದಿ ಅಡಿಗಲ್ ಅನ್ನೋರು ಚೋಳರಾಜ್ಯದ ಯಮಪೆರೂರ್ ಅನ್ನೋ ಊರಿನಲ್ಲಿ ಅವತರಿಸಿ ಬ್ರಾಹ್ಮಣರಾಗಿದ್ದರು, ವಾಸ ಮಾಡ್ತಾಯಿದ್ರು. ಈ ಊರಿನಿಂದ ತಿರುವಾರೂರಿಗೆ ಒಂದು ನಡೆದರೆ 2.5 ಗಂಟೆ ಸಮಯ ಬೇಕಾಗುತ್ತೆ. ಇವರು ಪ್ರತಿದಿನವೂ ಈ ಯಮತೆರೂರಿನಿಂದ ತಿರುವಾರೂರಿಗೆ ಹೋಗಿ ಅಲ್ಲಿ ಈಶ್ವರನನ್ನು ಭಜಿಸಿ ಪೂಜಿಸಿ ಪ್ರತಿದಿನ ಹೋಗಿ ಬಂದು ಸೇವೆ ಮಾಡ್ತಾಯಿದ್ರು. ಏನು 2.5 ಗಂಟೆ ನಡೆಯೋದು ಹೋಗೋದು ಬರೋದು, ಪ್ರತಿ ದಿವಸ ಹೀಗೆ ತಿರುವಾರೂರಿಗೆ ಹೋಗಿ ಬರ್ತಾಯಿದ್ರು. ಶಿವಾಗಮದ ಪ್ರಕಾರ ಶಿವನ ದೇವಸ್ಥಾನದಲ್ಲಿ ದೀಪ ಹಚ್ಚುವುದು ಒಂದು ಅತ್ಯುತ್ತಮವಾದ ಸೇವೆ ಅಂತ ಇವರಿಗೆ ಅನ್ನಿಸ್ತು. ಒಂದು ದಿವಸ ಏನು ಮಾಡಿದ್ರು, ಶಿವನ ದೇವಸ್ಥಾನದಲ್ಲಿ ದೀಪಗಳು ಹಚ್ಚಿಬಿಡೋಣ ಅಂತ ಸಾಯಂಕಾಲ ಬೇಗನೆ ಹೊರಟು ದೇವಸ್ಥಾನ ಕಡೆ ಹೋದರು. ದೇವಸ್ಥಾನದಲ್ಲಿ ಹೋದರೆ ದೀಪ ಹಚ್ಚೋಕ್ಕೆ ಅಲ್ಲಿ ಎಣ್ಣೆಯೇ ಇಲ್ಲ, ತುಪ್ಪವೂ ಇಲ್ಲ, ಏನೂ ಇಲ್ಲ ಅಂತಹ ದೇವಸ್ಥಾನ. ಸರಿ, ಇವರಿಗೆ ಅಯ್ಯೋ, ನಾವು ಈ ದೇವಸ್ಥಾನದಲ್ಲಿ ದೀಪ ಹಚ್ಚೋಕ್ಕೆ ಎಣ್ಣೆಯೇ ಇಲ್ವಲ್ಲ, ತುಪ್ಪವೂ ಇಲ್ವಲ್ಲ, ಏನೂ ಇಲ್ವಲ್ಲ, ಏನು ಮಾಡೋದು ಅಂತ ಹೇಳಿ ಸಮಯ ಮೀರ್ತಾ ಇದೆ, ಸಂಜೆ ಸಮಯ ಆಗೋಗ್ಬಿಟ್ಟಿದೆ, ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು. ಏನು ಮಾಡಿದ್ರು, ಜಾಸ್ತಿ ದೂರ ಹೋಗೋ ಹಾಗಿಲ್ಲ, ಅದರಿಂದ ಹತ್ತಿರದಲ್ಲೇ ಒಂದು ಮನೆ ಇತ್ತು, ಆ ಮನೆ ಒಳಗೆ ಹೋಗ್ಬಿಟ್ಟು ಅದಲ್ಲಿ ತಟ್ಟಿ ಹೋಗಿ ಈ ರೀತಿ ಶಿವನಿಗೆ ದೀಪ ಹಚ್ಚಬೇಕು ದೇವಸ್ಥಾನದಲ್ಲಿ, ಆದ್ದರಿಂದ ಎಣ್ಣೆ ಅಥವಾ ತುಪ್ಪನ ಕೊಡಿ ಅಂತ ಕೇಳಿದ್ರು. ಪಾಪ ಇವ್ರಿಗೆ ಗೊತ್ತಿಲ್ಲ ಯಾವ ಮನೆಗೆ ಹೋಗಿ ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ, ಕೇಳಿಬಿಟ್ರು. ಆ ಮನೆ ಅವ್ರು ಹೇಳಿದ್ರು, ನೋಡಪ್ಪ ನೀನು ಶಿವನಿಗೆ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕಾ, ದೀಪ ಹಚ್ಚಬೇಕಾ, ನೀನು ಹಚ್ಚು, ಯಾರು ಬೇಡ ಅಂತಾರೆ, ಆದರೆ ನಮ್ಮನೆಯಲ್ಲಿ ತುಪ್ಪನೂ ಇಲ್ಲ, ಎಣ್ಣೆನೂ ಇಲ್ಲ, ಯಾವುದೂ ಇಲ್ಲ, ನಿನಗೆ ಹಾಗೆ ಹಚ್ಚಲೇಬೇಕು ಅಂತ ಇದ್ದರೆ ಅಲ್ಲಿ ನೋಡಿ ಕೊಳ ಇದೆಯಲ್ಲ, ಕೊಳದಲ್ಲಿ ಬೇಕಾದಷ್ಟು ನೀರಿದೆ, ನೀರಿಂದ ತಗೊಂಡು ಹೋಗಿ ಹಚ್ಚು ಅಂತ ಎಗತಾಳವಾಗಿ ಮಾತಾಡಿ ನಿಂದಿಸಿ ಬಾಗಿಲು ಹಾಕ್ಕೊಂಡು ಕಳಿಸ್ಬಿಟ್ರು. ಇದರಿಂದ ಇವರಿಗೆ ಬಹಳ ದುಃಖವಾಯಿತು. ಯಾಕೆ ದುಃಖವಾಯಿತು, ಅವರು ಹೀಗೆ ಹೇಳಿದ್ರಲ್ಲ ಅನ್ನೋದು ಒಂದು ಕಡೆ, ಆದರೆ ಇವತ್ತು ಶಿವನಿಗೆ ದೀಪ ಹಚ್ಚೋಕೆ ಆಗ್ತಾ ಇಲ್ವಲ್ಲ ಅನ್ನೋ ವ್ಯಥೆ. ನೇರವಾಗಿ ಶಿವನ ಸನ್ನಿಧಿಗೆ ಹೋಗಿ ಈ ರೀತಿ ಪ್ರಾರ್ಥನೆ ಮಾಡಿದ್ರು, ನೋಡಪ್ಪ ಈ ರೀತಿ ದೀಪ ಹಚ್ಚೋಣ ಅಂತಂದರೆ ನೀರಿನಿಂದ ಹಚ್ಚು ಅಂತ ಹೀಗೆಲ್ಲ ಎಗತಾಳ ಮಾಡ್ತಾ ಇದ್ದಾರಲ್ಲ, ಏನು ಮಾಡಲಿ ಅಂತ ಭಗವಂತನನ್ನು ಪ್ರಾರ್ಥಿಸಿದಾಗ ಭಗವಂತನ ಹೇಳಿದ, ಅವ್ರು ಹೇಳಿದ ಹಾಗೆ ನೋಡು, ಕೊಳದಲ್ಲಿ ನೀರಿದೆ, ನನ್ನ ಪ್ರಾರ್ಥನೆ ಮಾಡಿ ಹೋಗಿ ನೀರು ತಗೊಂಬಂದು ದೀಪದ ಹಚ್ಚು, ಎಲ್ಲ ಉರಿಯತ್ತೆ ಅಂತ ಹೇಳಿದ್ರು. ಅದೇ ಥರ ಪಂಚಾಕ್ಷರ ಮಂತ್ರವನ್ನು ಉಚ್ಚರಿಸುತ್ತಾ ಆ ಕೊಳದಿಂದ ಬೇಕಾದಷ್ಟು ನೀರು ತಂದು ಎಲ್ಲ ದೀಪಗಳು ಹಚ್ಚಿ ಎಣ್ಣೆಗೆ ಬದಲು ನೀರನ್ನು ಹಾಕಿ ಹಚ್ಚಿದರು. ಏನು ಆಶ್ಚರ್ಯ, ಎಣ್ಣೆಯಲ್ಲಿ ದೀಪ ತುಪ್ಪದಲ್ಲಿ ಹೇಗೆ ಉರಿತಾ ಇತ್ತೋ ಅದಕ್ಕೆ ದ್ವಿಗುಣವಾಗಿ ಪ್ರಕಾಶಿಸ್ತಾ ಇದೆ ಎಲ್ಲ ದೀಪಗಳು. ಇದು ಎಲ್ರಿಗೂ ಗೊತ್ತಾಯಿತು. ಆ ಜೈನರ ಮನೆಗೆ ಹೋಗಿದ್ರಲ್ಲ, ಅವರು ಜೈನರು, ಅವ್ರಿಗೂ ಗೊತ್ತಾಯಿತು. ಬಂದು ನೋಡ್ತಾ ಇದೆ, ದಗ ದಗ ದಗ ಅಂತ ಉರಿತಾ ಇದೆ ಎಲ್ಲ ದೀಪಗಳು. ತಕ್ಷಣ ಇವರ ಕಾಲಿಗೆ ಬಿದ್ದು ಸಾಲದಕ್ಕೆ ಆ ಊರಿನಲ್ಲಿದ್ದ ಜೈನರು ಎಲ್ಲರೂ ಕೂಡ ತಮ್ಮ ಮತವನ್ನು ತೋರೆದು ಶೈವ ಮತಕ್ಕೆ ಸೇರಿ ಶಿವಶರಣರಾದರು. ಈ ವಿಚಾರ ಆ ಚೋಳ ರಾಜ್ಯದ ರಾಜನಿಗೆ ಗೊತ್ತಾಯಿತು, ಇಂಥ ಮಹನೀಯರೇ ಇವರು ಅಂತ ಹೇಳಿ ತಕ್ಷಣವೇ ಅವರನ್ನು ಆ ದೇವಸ್ಥಾನದ ಮುಖ್ಯಾಧಿಕಾರಿಗಳನ್ನಾಗಿ ಮಾಡಿಬಿಟ್ರು. ಮುಖ್ಯಾಧಿಕಾರಿ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಅದು ಹೇಗೆ ಎಣ್ಣೆ ಇರಲಿಕ್ಕೆ ಸಾಧ್ಯವಿಲ್ಲ, ತಕ್ಷಣ ಎಲ್ಲ ವ್ಯವಸ್ಥೆಗಳು ಆಗಬೇಕು ಅಂತ ಅವರು ರಾಜ ಆಜ್ಞೆ ಮಾಡಿ ಇವರನ್ನು ಮುಖ್ಯಾಧಿಕಾರಿಗಳನ್ನು ಮಾಡಿದ ಮೇಲೆ ದೇವಸ್ಥಾನ ಚೆನ್ನಾಗಿ ವ್ಯವಸ್ಥಿತವಾಗಿ ನಡ್ಕೊಂಬರ್ತಾ ಇತ್ತು. ಆ ಊರಿನ ಹತ್ತಿರ ತಿರುವಮಣಲಿಯನ್ನು ಹತ್ತಿರದಲ್ಲೇ ಒಂದು ಜಾಗ ಇದೆ, ಅಲ್ಲಿ ಪ್ರತಿ ವರ್ಷವೂ ಉತ್ಸವ ಆಗೋದು, ದೇವರ ಉತ್ಸವ. ಈ ವರ್ಷ ಏನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆಯಲ್ಲ, ಆದ್ದರಿಂದ ಅದು ರಾತ್ರಿ ಹೊತ್ತು ನಡೆಯುವ ಉತ್ಸವ. ಬಹಳ ವಿಜೃಂಭಣೆಯಿಂದ ಉತ್ಸವ ನಡೀತಾ ಇದೆ, ರಾತ್ರಿಯೆಲ್ಲ ನಡೆಯುತ್ತೆ. ಆ ಉತ್ಸವಕ್ಕೆ ಎಲ್ಲ ಜನಗಳು ಬಂದು ಸೇರ್ತಾರೆ. ಇಂಥವರು ಅಂಥವರು ಬೇರೆ ಜಾತಿ ಅದೆಲ್ಲ ಎಂಥದ್ದು ಇಲ್ಲ, ಎಲ್ಲರೂ ಬಂದು ದೇವರ ದರ್ಶನ ಮಾಡಬಹುದು. ಒಂದು ಸಂಭ್ರಮ ತಿರುಮಣಲಿ ಅನ್ನೋ ಇದರಲ್ಲಿ ಈ ಸಲವೂ ಆ ಥರ ಉತ್ಸವ ಏರ್ಪಾಡು ಮಾಡಿದ್ರು. ಯಾರು ನಮ್ಮ ನಮಿನಂದಿ ಅಡಿಯಾರವರು, ಅವರು ಅಲ್ಲಿ ಬಹಳ ಹೊತ್ತು ಇದ್ದರು. ಅವರು ಸಂಭ್ರಮದಿಂದ ಉತ್ಸವವನ್ನು ಎಲ್ಲ ನೋಡಿದ್ರು, ವ್ಯವಸ್ಥೆ ಅವರೇ ಮಾಡಿದ್ರಲ್ಲ, ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯಿತು. ಸುಮಾರು ಹೊತ್ತು ರಾತ್ರಿ ಎಲ್ಲ ಆದಮೇಲೆ, ರಾತ್ರಿ 2-3 ಗಂಟೆ ಆದಮೇಲೆ ಮನೆಗೆ ಬಂದರು. ಮನೆಗೆ ಬಂದು ಹೆಂಡತಿಯನ್ನು ಎಬ್ಬಿಸಿದ್ರು, ನಾನು ಈಗ ಮನೆ ಒಳಗೆ ಬರೋದಿಲ್ಲ, ಯಾಕೆಂದರೆ ಉತ್ಸವದಲ್ಲಿ ಎಂತೆಂಥ ಜನವೋ ನನ್ನನ್ನು ತಗಲ್ಸ್ಕೊಂಡು ನನಗೆ ಮೈಲಿಗೆ ಆಗಿದೆ, ಆದ್ದರಿಂದ ನಾನು ಸ್ನಾನ ಮಾಡಬೇಕು, ಸ್ವಲ್ಪ ಬಿಸಿನೀರು ಏರ್ಪಾಡು ಮಾಡು ಅಂತ ಹೆಂಡತಿ ಹೇಳಿಬಿಟ್ಟು ತಾವು ಮನೆಯಿಂದ ಆಚೆನೆ ಜಗಲಿ ಮೇಲೆ ಹಾಗೆ ಮಲಗ್ಕೊಂಡ್ರು. ಮಲಗ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡ್ತು, ಆಯಾಸವಾಗಿತ್ತು ಅಂತ ಕಾಣುತ್ತೆ, ನಿದ್ದೆ ಬಂದ್ಬಿಡ್ತು. ನಿದ್ದೆನಲ್ಲಿ ಪರಮೇಶ್ವರ ಕಾಣಿಸ್ಕೊಂಡ. ಪರಮೇಶ್ವರ ಕಾಣಿಸ್ಕೊಂಡು, ಏನಪ್ಪ ಮೈಲಿಗೆ ಆಗೋಯ್ತಾ, ಅಲ್ಲಿದ್ದವರೆಲ್ಲ ಯಾರು ಅಂತ ಹೇಳ್ಕೊಂಡೆ. ಯಾರೋ ಅಲ್ಲ, ಎಲ್ಲ ನನ್ನ ಶಿವಗಣಗಳು ಅಲ್ಲಿದ್ದವರು. ಶಿವಗಣಗಳನ್ನು ತೆಗೆಸ್ಕೊಂಡ್ರೆ ಮೈಲಿಗೆ ಆಗತ್ತಾ ನಿನಗೆ? ಹೀಗೆ ಕನಸಿನಲ್ಲಿ ಪರಮೇಶ್ವರ ಹೇಳಿದ್ ಗೊತ್ತಾಯಿತು. ಓಹೋ, ನಾನು ತಪ್ಪು ಮಾಡ್ದಾಗ ಕಾಣಿಸ್ತೆ, ಶಿವಗಣಗಳಾ ಅಂತ ಇವರಿಗೆ ಕನಸಲ್ಲಿ ಅಂದ್ಕೊಂಡು. ಅದು ಇನ್ನೂ ಏನು ಹೇಳಿದ್ರು ಪರಮೇಶ್ವರ ಕನಸಿನಲ್ಲಿ, ನಾಳೆ ಬಾ ತಿರುವಾರವರಿಗೆ, ನಿನಗೆ ಇನ್ನೂ ಅನೇಕ ವಿಷಯಗಳು ತಿಳಿಯತ್ವೆ ಅಂತ ಹೇಳಿದ್ರು. ಸರಿ, ಇವರು ಗಡಿಬಿಡಿಯಿಂದ ಎಚ್ಚರಗೊಂಡರು. ನೋಡಿದ್ರೆ ಬೆಳಗಾಗ್ತಾ ಇದೆ, ತಕ್ಷಣ ಹೋಗಿ ಸ್ನಾನ ಮಾಡಿ ಮನೆಯಲ್ಲಿ ಮಾಡಬೇಕಾದ ಪೂಜೆ ಪುನಸ್ಕಾರಗಳು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ತಿರುವಾರೂರಿಗೆ ಓಡಿ ಬಂದರು. ತಡೆಯೋಕ್ಕಾಗಲಿಲ್ಲ, ಈಶ್ವರನ ಆಜ್ಞೆ ಆಗಿಬಿಟ್ಟಿದೆ, ಒಂಥರ ಕಟ್ಟಳೆ, ಬಂದು ನೋಡು ಅಲ್ಲಿ ಅಂತ. ತಿರುವಾರೂರಿಗೆ ಬಂದು ನೋಡ್ತಾರೆ, ಪ್ರತಿಯೊಬ್ಬರು ಪರಮೇಶ್ವರನ ಥರ ಕಾಣಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಲ್ಲಿ ಯಾರನ್ನು ನೋಡಿದ್ರು ಪರಮೇಶ್ವರನ ಥರ ಕಾಣಿಸ್ತಾ ಇದ್ದಾರೆ. ಹೇಗೆ ನೋಡಿದ್ರೆ, ಶಿವನ ಹಿಂದೆ ಪ್ರಭೆ ಇರುತ್ತಲ್ಲ, ಆ ಪ್ರಭೆ ಇದೆ. ಶಿವನ ಗಂಟಲು ವಿಷ ಕುಡಿದು ಕಪ್ಪಗಾಗಿರುತ್ತಲ್ಲ, ಆ ಥರ ಕಪ್ಪು ಗುರುತು ಎಲ್ಲರಲ್ಲೂ ಇದೆ. ಸಾಕ್ಷಾತ್ ಪರಮೇಶ್ವರನೇ, ಪ್ರತಿಯೊಬ್ಬರೂ ಅದೇ ಥರ ಇದ್ದಾರೆ. ಇವರಿಗೆ ದಿಗ್ಭ್ರಾಂತಿಯಾಗಿ, ಓಹೋ ಎಲ್ಲರೂ ಪರಮೇಶ್ವರಂತೆ ಸಾಕ್ಷಾತ್ತಾಗಿ ಅಲ್ಲಿ ಬಿದ್ದು ಕಾಲಿಗೆ, ಎಲ್ರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು. ಇದು ಇವರ ಜೀವನದಲ್ಲಿ ಆದ ದೊಡ್ಡ ಒಂದು ಬುದ್ಧಿ ಕಲಿಸುವ ಪಾಠವಾಯಿತು. ಆ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾರೆ, ಎಲ್ಲರೂ ಮಾಮೂಲಾಗಿ ಅವರವರಾಗಿದ್ದಾರೆ, ಯಾರೂ ಶಿವನ ಥರ ಇಲ್ಲ. ಅಂದರೆ ಶಿವನು ನನಗೆ ಪಾಠ ಕಲಿಸೋಕ್ಕೆ ಈ ಥರ ಮಾಡಿದ್ದಾನೆ, ಎಲ್ಲರೂ ಒಬ್ಬರೇ ಶಿವನ ದೃಷ್ಟಿಯಲ್ಲಿ, ಎಲ್ಲರೂ ಒಬ್ಬರೇ. ಅದರಲ್ಲೂ ಈ ಊರಿನಲ್ಲಿ, ತಿರುವಾರೂರಿನಲ್ಲಿ ಇರೋರು ಪ್ರತಿಯೊಬ್ಬರೂ ಕೂಡ ಶಿವಭಕ್ತರೇ, ಅದರಲ್ಲಿ ಅನುಮಾನವೇ ಇಲ್ಲ. ತಿರುವಾರು ಇವಾಗಲೂ ಹೇಳ್ತಾರೆ, ತಿರುವಾರೂರಿನಲ್ಲಿ ಹುಟ್ಟಿದವರಿಗೆ ಆ ಹುಟ್ಟಿದ ಮಾತ್ರದಿಂದಲೇ ಮುಕ್ತಿ ಅಂತ ಇವಾಗಲೂ ಇದೆ. ತಿರುವಾರೂರಿನಲ್ಲಿ ಹುಟ್ಟಿಬಿಟ್ರೆ ಸಾಕು ಮುಕ್ತಿ ಅಂತ. ಈ ಇವರನ್ನು ಜ್ಞಾಪಿಸ್ಕೊಂಡು ನಮ್ಮ ತಿರುನಾವಕರಸವರು ಪದಿಗವನ್ನು ಹಾಡಿದ್ರು. ಹಾಡಿ ಇವರು ಏನಂತ ಹೊಡಿದ್ದಾರೆ ನಮಿನಂದಿಯವರನ್ನು, ಅಣಿಪನ್ ಅಣಿಪನ್ ಅಂತಂದರೆ ಚೊಕ್ಕ ಬಂಗಾರ, ದ ಪ್ಯೂರೆಸ್ಟ್ ಗೋಲ್ಡ್ ಅಂತ ಇವರನ್ನು ವರ್ಣಿಸಿದ್ದಾರೆ. ಇದು ನಮಿನಂದಿ ಅಡಿಗಳವರ ಚರಿತ್ರೆ. ಪ್ರತಿಯೊಬ್ಬರಿಗೂ ನಮಸ್ಕಾರ.
0: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
3: ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ಗ್, ದಿ ಫಾಲೋವಿಂಗ್ ಇಸ್ ಶುಕ್ಲ ಯಜುರ್ವೇದಂ ಕಾನ್ಮಶಾಕ ಅಧ್ಯಾಯ 14.
4: ಅಥ ಚತುರ್ದಶೋಧ್ಯಾಯಃ. ಓಂ ಮಯಿ ಗೃಹಾಮ್ಯಗ್ರೇ ಅಗ್ನಿಗ್ರಾಯಸ್ಪೋಷಾಯ ಸುಪ್ರಜಾಸ್ತ್ವಾಯ ಸುವೀರ್ಯಾಯ ಮಾಮೋ ದೇವತಾಃ ಸಚಂತಾಂ.

0: ಋಣೇತೋಜ್ಞೆ ಪ್ರಥಮ ಮೇಭ್ಯೋ ಯೋನಿಭ್ಯೋ ಅಧೀಜಾತವೇದಾಃ
1: ಸಗಾ ಆಯತ್ರ್ಯಾ ತ್ರಿಷ್ಟುಭಾ ಅನುಷ್ಟುಭಾ ಚ ದೇವೇಭ್ಯೋ ಹವ್ಯಂ ವಾಹತು ಪ್ರಜಾನನ್ ಇಶೇ ರಾಜೇ ರಾಮ ಸ್ವಸಹಾಸೇ ದ್ಯುಮ್ನ ಊರ್ಜೆ ಅಪತ್ಯಾಯ.

0: ಆಜರ್ಷಿ ಪ್ರಜಾಪತಿಗೃಹೀತಯಾತ್ವಯಾ ಮನೋ ಗೃಹ್ಣಾಮಿ ಪ್ರಜಾಭ್ಯಃ ಅಯಂ ಪಶ್ಚಾದ್ವಿಶ್ವವ್ಯಾಚಾಸ್ತಸ್ಯ ಚಕ್ಷುರ್ವೈಶ್ವವ್ಯಚಸಂ ವರ್ಷಾಶ್ಚಾಕ್ಷುಷ್ಯೋ ಜಗತಿ ವಾರ್ಷಿ ಜಗತ್ಯಾರ್ಕ್ಸಾಮೃಕ್ಸಾಮಾಚ್ಛುಕ್ರಶುಕ್ರಾತ್ ಸಪ್ತದಶ ಸಪ್ತದಶಾದ್ವಯೀ ರೂಪಂ ಜಮದಗ್ನಿರ್ಷಿ ಪ್ರಜಾಪತಿಗೃಹೀತಯಾತ್ವಯಾ ಚಕ್ಷುರ್ಗೃಹ್ಣಾಮಿ ಪ್ರಜಾಭ್ಯಃ ಇದಮುತ್ತರಾತ್ ಸ್ವಸ್ಥಸ್ಯ ಶ್ರೋತ್ರಜ್ಞ ಸೌವಂ ಶರಚ್ಛ್ರೌತ್ರ್ಯಾನುಷ್ಟುಪ್ಶಾರದಿ ಅನುಷ್ಟುಭಾ ಐಲಮೈಲಾನ್ ಮಂಥಿ ಮಂಥಿನಾ ಏಕ ವಿಘ್ನೇಶ ಏಕ ವಿಘ್ನೇಶಾದ್ವಯೀ ರಾಜಂ ವಿಶ್ವಾಮಿತ್ರ ಋಷಿ ಪ್ರಜಾಪಾತಿ ಗೃಹೀತಯಾ ತ್ವಯಾ ಶ್ರೋತ್ರಂ ಗೃಹ್ಣಾಮಿ ಪ್ರಜಾಭ್ಯಃ ಇಯಮುಪರಿ ಮತಿಸ್ತಸ್ಯೈವಾಂಗ್ಮಾತ್ಯ ಹೇಮಂತೋ ವಾಚ್ಯಃ ಪಂಕ್ತಿರ್ಹೈ ಮಂತಿ ಪಂಕ್ತಿಯೇ ನಿಧನಾವನ್ನಿಧನಾವತ ಆಗ್ರಯನ ಆಗ್ರಯನಾತ್ರೇಣವತ್ರಯಸ್ತ್ರಿಜ್ಞಾಶೌ ತ್ರೇಣವತ್ರಯಸ್ತ್ರಿಜ್ಞಾಶಾಭ್ಯಾಗ್ಞಾಶಾಕ್ವರರೈವತೇ ವಿಶ್ವಕರ್ಮರ್ಷಿ ಪ್ರಜಾಪಾತಿಗೃಹೀತಯಾತ್ವಯಾವಾಚಂ ಗೃಹ್ಣಾಮಿ ಪ್ರಜಾಭ್ಯಃ ಲೋಕಂ ಪ್ರಣತ ಅಸ್ಯೇಂದ್ರಂ ವಿಶ್ವಾಃ ಇತಿ ಚತುರ್ದಶೋಧ್ಯಾಯಃ ಓಂ
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು shaivam.org ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ shaivam.org.
2: ಓಂ ನಮಃ ಶಿವಾಯ.

ಸತ್ಯಂ ಹನ್ಯಾಸೇನೇ ಸದ್ಧಾರೇ ಉದ್ಧರ ಮೇ ಹನ್ಯಾಸ ಪ್ರಜಾಪತಿ ವಿಶ್ವಕರ್ಮಣೆ.

ಚಿತ್ತಮಾಜಂವಾಗ್ವೇದಿರಾಧೀತಂ ಬರ್ಹಿಶ್ಚೇತೋ ಅಗ್ನಿರ್ವಿಜ್ಞಾತಮಗ್ನೀ ವಾಚಸ್ಪತಿರಹೋತಾ

ಯುಧಿಷ್ಠಿರ. ಓ ಯುಧಿಷ್ಠಿರ, ಜೈಗೀಷವ್ಯ ಮಹರ್ಷಿ ಸೇಸ್ ಟು ಯುಧಿಷ್ಠಿರ, ಇನ್ ಡೇಸ್ ಆಫ್ ಯೋರ್ ಇನ್ ವಾರಾಣಸಿ ಐ ವರ್ಷಿಪ್ಡ್ ಮಹಾದೇವ ಆಂಡ್ ಐ ಆಪ್ಟೇನ್ಡ್ ದ

ಯಥಾಂ ಪರಿಜ್ಮಾನಂ ಪರಿಜ್ಮಾನಂ ಸುಖಂ ಪರಿಜ್ಮಾನಮಿತಿ ಪರಿಜ್ಮಾನಂ ಸುಖಂ ರಥಂ ಸುಖಮಿತಿ ಸುಖಂ ರಥಮಿತಿ ರಥಂ ತಕ್ಷಂ ಧೇನುಂ ಧೇನುಂ ಸಬರದುಘಾಂ ಸಬರದುಘಾಂ.

ಮಾತ್ರಕೆ ಜೀವತ್ವಂ ಶಂಕರಾಣ್ಯೇಷ ಬ್ರಹ್ಮತ್ವಂ ಶಂಕರಸ್ಯ ಚ ವೇದಾಂತಸಾರ ಸಂಸಿದ್ಧಂ ಪ್ರವಣ ಪ್ರಣವಾರ್ಥೇ ಪ್ರಕಾಶನಂ ಏವಮೇಮ ಪುರಾ ಪೃಷ್ಟೋ ಮಂದರೆ ನಂದಿಕೇಶ್ವರ ಸನತ್ಕುಮಾರ ಮುನಿನಾ ಬ್ರಹ್ಮಪುತ್ರೇಣ ಧೀಮತ ಸನತ್ಕುಮಾರ ಉವಾಚ ಶಿವಾನ್ಯದೇವ ವಂಶ್ಯಾನಾಂ ಸರ್ವೇಷಾಂ ಅಪಿ ಸರ್ವದಃ ಭೇರಮಾತ್ರಂ ಚ ಪೂಜಾರ್ಥಂ ಶ್ರುತಂ ದೃಷ್ಟಂ ಚ ಭೂರಿಜಃ ಶಿವಮಾತ್ರಸ್ಯ ಪೂಜಾಯಾಂ ಲಿಂಗಂ ಭೇರಂ ಚ ದೃಶ್ಯತೆ ಅತಸ್ತದ್ಬ್ರೂಹಿ ಕಲ್ಯಾಣತತ್ವಂ ಮೇ ಸಾಧುಬೋಧನಂ ನಂದಿಕೇಶ್ವರ ಉವಾಚ ಅನುತ್ತರಮಿಮಂ ಪ್ರಶ್ನಂ ರಹಸ್ಯಂ ಬ್ರಹ್ಮಲಕ್ಷಣಂ ಕಥಯಾಮಿ ಶಿವೇನೋಕ್ತಂ ಭಕ್ತಿಯುಕ್ತಸ್ಯ ತೇನ ಘ ಶಿವಸ್ಯ ಬ್ರಹ್ಮರೂಪತ್ವಾ ನಿಷ್ಕಲತ್ವಾಚ ನಿಷ್ಕಲಂ ಲಿಂಗಂ ತಸ್ಯೈವ ಪೂಜಾಯಾಂ ಸರ್ವವೇದೇಷು ಸಮ್ಮತಂ ತಸ್ಯೈವ ಸಕಲತ್ವಾಚ ತಥಾ ಸಕಲ ನಿಷ್ಕಲಂ ಸಕಲಂ ಚ ತಥಾ ಭೇರಂ ಪೂಜಾಯಾಂ ಲೋಕಸಮ್ಮತಂ ಶಿವಾನ್ಯೇಷಾಂ ಚ ಜೀವತ್ವಾತ್ ಸಕಲತ್ವಾಚ ಸರ್ವತಃ ಭೇರಮಾತ್ರಂ ಚ ಪೂಜಾಯಾಂ ಸಮ್ಮತಂ ವೇದ ನಿರ್ಣಯೇ ಸ್ವಾವಿರ್ಭಾವೇ ಚ ದೇವಾನಾಂ ಸಕಲಂ ರೂಪಮೇವ ಹಿ ಶಿವಸ್ಯ ಲಿಂಗಂ ಭೇರಂ ಚ ದರ್ಶನೇ ದೃಶ್ಯತೆ ಖಲು ಸನತ್ಕುಮಾರ ಉವಾಚ ಉಕ್ತಂ ತ್ವಯಾ ಮಹಾಭಾಗ ಲಿಂಗ ಭೇರ ಪ್ರಚಾರಣಂ ಶಿವಸ್ಯ ಚ ತದನ್ಯೇಷಾಂ ವಿಭಜ್ಯ ಪರಮಾರ್ಥದಃ ತಸ್ಮಾತದೇವ ಪರಮಂ ಲಿಂಗ ಭೇರಾದಿ ಸಂಭವಂ ಶ್ರೋತುಮಿಚ್ಛಾಮಿ ಯೋಗೀಂದ್ರ ಲಿಂಗಾವಿರ್ಭಾವ ಲಕ್ಷಣಂ ನಂದಿಕೇಶ್ವರ ಉವಾಚ ಶೃಣುವತ್ಸ ಭವತ್ಪ್ರೀತ್ಯಾ ವಕ್ಷ್ಯಾಮಿ ಪರಮಾರ್ಥದಃ ಪುರಾಕಲ್ಪೇ ಮಹಾಕಾಲೇ ಪ್ರಪನ್ನೇ ಲೋಕವಿಸೃತೆ ಅಯುಧ್ಯತಾ ಮಹಾತ್ಮಾನೋ ಬ್ರಹ್ಮ ವಿಷ್ಣು ಪರಸ್ಪರಂ ತಯೋರ್ಮಾನಂ ನಿರಾಕರ್ತುಂ ತನ್ಮಧ್ಯೇ ಪರಮೇಶ್ವರಃ ನಿಷ್ಕಲಸ್ತಂಭರೂಪೇಣ ಸ್ವರೂಪಂ ಸಮದರ್ಶಯತ್ ತದಸ್ವಲಿಂಗಚಿಹ್ನತ್ವಾತ್ ಸ್ತಂಭನೋ ಸ್ತಂಭತೋ ನಿಷ್ಕಲಂ ಶಿವಃ ಸ್ವಲಿಂಗಂ ದರ್ಶಯಾಮಾಸ ಜಗತಾಂ ಹಿತಕಾಮ್ಯಯಾಂ ತದಾ ಪ್ರಭೃತಿ ಲೋಕೇಷು ನಿಷ್ಕಲಂ ಲಿಂಗಮೈಶ್ವರಂ ಸಕಲಂ ಚ ತಥಾ ಭೇರಂ ಶಿವಸ್ಯೈವ ಪ್ರಕಲ್ಪಿತಂ ಶಿವಾನ್ಯೇಷಾಂ ತು ದೇವಾನಾಂ ಭೇರಮಾತ್ರಂ ಪ್ರಕಲ್ಪಿತಂ ತತ್ತದ್ಭೇರಂ ತು ದೇವಾನಾಂ ತತ್ತದ್ಭೋಗಪ್ರದಂ ಶುಭಂ ಶಿವಸ್ಯ ಲಿಂಗಭೇರತ್ವಂ ಭೋಗಮೋಕ್ಷಪ್ರದಂ ಶುಭಂ.

0: சிவாய. யூஆர் லிஸ்னிங் டு சைவம் .org ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் .org. ஓம் நம சிவாய.
1: ஓம் நம சிவாய. டியர் லிசனர்ஸ் ஆஃப் சைவம் .org, யூ ஆர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் நமிநந்தி அடிகள் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நம. எல்லா மகானுபாவரிகளிகோ நமஸ்கார. ಈ ವಿಡಿಯೋ ಅವರ ಹೆಸರು ನಮಿನಂದಿ ಅಡಿಗಲ್ ಅಂತ. ಅವರು ಹಿಂದೆ ಇದ್ದವರು. ಅವರ ಬಗ್ಗೆ ಮಹಿಮೆ ಬಗ್ಗೆ ಅವರ ಚರಿತ್ರೆಯನ್ನು ಇಲ್ಲಿ ಸ್ವಲ್ಪ ನಾವು ನೋಡಬಹುದು. ಆ ನಮಿನಂದಿ ಅಡಿಗಲ್ ಅನ್ನೋರು, ಅವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ. ಅರುನಂಬಿ ನಮಿನಂದಿ ಅಡಿಯಾರ್ಕುಂ ಅಡಿಯೇನ್ ಅಂದರೆ ಅದೇ ತರಹ ನಮಿನಂದಿ ಅಡಿಗಲ್ ಅವರ ದಾಸರ ದಾಸರಿಗೆ ದಾಸನು ನಾನು ಅಂತ ಅರ್ಥ. ಇವರು ನಮಿನಂದಿ ಅಡಿಗಲ್ ಅನ್ನೋರು ಚೋಳರಾಜ್ಯದ ಯಮಪೆರೂರ್ ಅನ್ನೋ ಊರಿನಲ್ಲಿ ಅವತರಿಸಿ ಬ್ರಾಹ್ಮಣರಾಗಿದ್ದರು, ವಾಸ ಮಾಡ್ತಾಯಿದ್ರು. ಈ ಊರಿನಿಂದ ತಿರುವಾರೂರಿಗೆ ಒಂದು ನಡೆದರೆ 2.5 ಗಂಟೆ ಸಮಯ ಬೇಕಾಗುತ್ತೆ. ಇವರು ಪ್ರತಿದಿನವೂ ಈ ಯಮಪೆರೂರಿನಿಂದ ತಿರುವಾರೂರಿಗೆ ಹೋಗಿ ಅಲ್ಲಿ ಈಶ್ವರನನ್ನು ಭಜಿಸಿ ಪೂಜಿಸಿ ಪ್ರತಿದಿನ ಹೋಗಿ ಬಂದು ಸೇವೆ ಮಾಡ್ತಾಯಿದ್ರು. ಏನು 2.5 ಗಂಟೆ ನಡೆಯೋದು, ಹೋಗೋದು, ಬರೋದು, ಪ್ರತಿ ದಿವಸ ಹೀಗೆ ತಿರುವಾರೂರಿಗೆ ಹೋಗಿ ಬರ್ತಾಯಿದ್ರು. ಶಿವಾಗಮದ ಪ್ರಕಾರ ಶಿವನ ದೇವಸ್ಥಾನದಲ್ಲಿ ದೀಪ ಹಚ್ಚುವುದು ಒಂದು ಅತ್ಯುತ್ತಮವಾದ ಸೇವೆ ಅಂತ ಇವರಿಗೆ ಅನ್ನಿಸ್ತು. ಒಂದು ದಿವಸ ಏನು ಮಾಡಿದ್ರು, ಶಿವನ ದೇವಸ್ಥಾನದಲ್ಲಿ ದೀಪಗಳು ಹಚ್ಚಿಬಿಡೋಣ ಅಂತ ಸಾಯಂಕಾಲ ಬೇಗನೆ ಹೊರಟು ದೇವಸ್ಥಾನ ಕಡೆ ಹೋದರು. ದೇವಸ್ಥಾನದಲ್ಲಿ ಹೋದರೆ ದೀಪ ಹಚ್ಚೋಕ್ಕೆ ಅಲ್ಲಿ ಎಣ್ಣೆಯೇ ಇಲ್ಲ, ತುಪ್ಪವೂ ಇಲ್ಲ, ಏನೂ ಇಲ್ಲ ಅಂತ ದೇವಸ್ಥಾನ. ಸರಿ, ಇವರಿಗೆ ಅಯ್ಯೋ, ನಾವು ಈ ದೇವಸ್ಥಾನದ ದೀಪ ಹಚ್ಚೋಕ್ಕೆ ಎಣ್ಣೆಯೇ ಇಲ್ವಲ್ಲ, ತುಪ್ಪವೂ ಇಲ್ವಲ್ಲ, ಏನೂ ಇಲ್ವಲ್ಲ, ಏನು ಮಾಡೋದು ಅಂತ ಹೇಳಿ ಸಮಯ ಮೀರ್ತಾ ಇದೆ, ಸಂಜೆ ಸಮಯ ಆಗೋಗ್ಬಿಟ್ಟಿದೆ, ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು. ಏನು ಮಾಡಿದ್ರು, ಜಾಸ್ತಿ ದೂರ ಹೋಗೋ ಹಾಗಿಲ್ಲ, ಅದರಿಂದ ಹತ್ತಿರದಲ್ಲೇ ಒಂದು ಮನೆ ಇತ್ತು, ಆ ಮನೆ ಒಳಗೆ ಹೋಗ್ಬಿಟ್ಟು ಬಾಗಲು ತಟ್ಟಿ ಹೋಗಿ ಈ ರೀತಿ ಶಿವನಿಗೆ ದೀಪ ಹಚ್ಚಬೇಕು ದೇವಸ್ಥಾನದಲ್ಲಿ, ಆದ್ದರಿಂದ ಎಣ್ಣೆ ಅಥವಾ ತುಪ್ಪನ ಕೊಡಿ ಅಂತ ಕೇಳಿದ್ರು. ಪಾಪ ಇವ್ರಿಗೆ ಗೊತ್ತಿಲ್ಲ ಯಾರ ಮನೆಗೆ ಹೋಗಿ ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ, ಕೇಳಿಬಿಟ್ರು. ಆ ಮನೆ ಅವ್ರು ಹೇಳಿದ್ರು, ನೋಡಪ್ಪ ನೀನು ಶಿವನಿಗೆ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕಾ, ದೀಪ ಹಚ್ಚಬೇಕಾ, ನೀನು ಹಚ್ಚು, ಯಾರು ಬೇಡ ಅಂತಾರೆ, ಆದರೆ ನಮ್ಮ ಮನೆಯಲ್ಲಿ ತುಪ್ಪನೂ ಇಲ್ಲ, ಎಣ್ಣೆನೂ ಇಲ್ಲ, ಯಾವುದೂ ಇಲ್ಲ, ನಿನಗೆ ಹಾಗೆ ಹಚ್ಚಲೇಬೇಕು ಅಂತ ಇದ್ದರೆ ಅಲ್ಲಿ ನೋಡಿ ಕೊಳ ಇದೆಯಲ್ಲ, ಕೊಳದಲ್ಲಿ ಬೇಕಾದಷ್ಟು ನೀರಿದೆ, ನೀರಿಂದ ತಗೊಂಡು ಹೋಗಿ ಹಚ್ಚು ಅಂತ ಎಗತಾಳವಾಗಿ ಮಾತಾಡಿ ನಿಂದಿಸಿ ಬಾಗಿಲು ಹಾಕ್ಕೊಂಡು ಕಳಿಸ್ಬಿಟ್ರು. ಇದರಿಂದ ಇವರಿಗೆ ಬಹಳ ದುಃಖವಾಯಿತು. ಯಾಕೆ ದುಃಖವಾಯಿತು, ಅವರು ಹೀಗೆ ಹೇಳಿದ್ರಲ್ಲ ಅನ್ನೋದು ಒಂದು ಕಡೆ, ಆದರೆ ಇವತ್ತು ಶಿವನಿಗೆ ದೀಪ ಹಚ್ಚೋಕೆ ಆಗ್ತಾ ಇಲ್ವಲ್ಲ ಅನ್ನೋ ವ್ಯಥೆ. ನೇರವಾಗಿ ಶಿವನ ಸನ್ನಿಧಿಗೆ ಹೋಗಿ ಈ ರೀತಿ ಪ್ರಾರ್ಥನೆ ಮಾಡಿದ್ರು, ನೋಡಪ್ಪ ಈ ರೀತಿ ದೀಪ ಹಚ್ಚೋಣ ಅಂತಂದರೆ ನೀರಿನಿಂದ ಹಚ್ಚು ಅಂತ ಹೀಗೆಲ್ಲ ಎಗತಾಳ ಮಾಡ್ತಾ ಇದ್ದಾರಲ್ಲ, ಏನು ಮಾಡಲಿ ಅಂತ ಭಗವಂತನನ್ನು ಪ್ರಾರ್ಥಿಸಿದಾಗ ಭಗವಂತನ ಹೇಳಿದ, ಅವ್ರು ಹೇಳಿದಾಗ ಏನೇ ನೋಡು, ಕೊಳದಲ್ಲಿ ನೀರಿದೆ, ನನ್ನ ಪ್ರಾರ್ಥನೆ ಮಾಡಿ ಹೋಗಿ ನೀರು ತಗೊಂಬಂದು ದೀಪದ ಹಚ್ಚು, ಎಲ್ಲ ಉರಿಯತ್ತೆ ಅಂತ ಹೇಳಿದ್ರು. ಅದೇ ಥರ ಪಂಚಾಕ್ಷರ ಮಂತ್ರವನ್ನು ಉಚ್ಚರಿಸುತ್ತಾ ಆ ಕೊಳದಿಂದ ಬೇಕಾದಷ್ಟು ನೀರು ತಂದು ಎಲ್ಲ ದೀಪಗಳು ಹಚ್ಚಿ ಎಣ್ಣೆಗೆ ಬದಲು ನೀರನ್ನು ಹಾಕಿ ಹಚ್ಚಿದರು. ಏನು ಆಶ್ಚರ್ಯ, ಎಣ್ಣೆಯಲ್ಲಿ ದೀಪ ತುಪ್ಪದಲ್ಲಿ ಹೇಗೆ ಉರಿತಾ ಇತ್ತೋ ಅದಕ್ಕೆ ದ್ವಿಗುಣವಾಗಿ ಪ್ರಕಾಶಿಸ್ತಾ ಇದೆ ಎಲ್ಲ ದೀಪಗಳು. ಇದು ಎಲ್ರಿಗೂ ಗೊತ್ತಾಯಿತು. ಆ ಜೈನರ ಮನೆಗೆ ಹೋಗಿದ್ರಲ್ಲ, ಅವರು ಜೈನರು, ಅವ್ರಿಗೂ ಗೊತ್ತಾಯಿತು. ಬಂದು ನೋಡ್ತಾ ಇದ್ದಾರೆ, ದಗ ದಗ ದಗ ಅಂತ ಉರಿತಾ ಇದೆ ಎಲ್ಲ ದೀಪಗಳು. ತಕ್ಷಣ ಇವರ ಕಾಲಿಗೆ ಬಿದ್ದು ಸಾಲದಕ್ಕೆ ಆ ಊರಿನಲ್ಲಿದ್ದ ಜೈನರು ಎಲ್ಲರೂ ಕೂಡ ತಮ್ಮ ಮತವನ್ನು ತೋರೆದು ಶೈವ ಮತಕ್ಕೆ ಸೇರಿ ಶಿವಶರಣರಾದರು. ಈ ವಿಚಾರ ಆ ಚೋಳ ರಾಜ್ಯದ ರಾಜನಿಗೆ ಗೊತ್ತಾಯಿತು, ಇಂಥ ಮಹನೀಯರೇ ಇವರು ಅಂತ ಹೇಳಿ ತಕ್ಷಣವೇ ಅವರನ್ನು ಆ ದೇವಸ್ಥಾನದ ಮುಖ್ಯಾಧಿಕಾರಿಗಳನ್ನಾಗಿ ಮಾಡಿಬಿಟ್ರು. ಮುಖ್ಯಾಧಿಕಾರಿ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಅದು ಹೇಗೆ ಎಣ್ಣೆ ಇರಲಿಕ್ಕೆ ಸಾಧ್ಯವಿಲ್ಲ, ತಕ್ಷಣ ಎಲ್ಲ ವ್ಯವಸ್ಥೆಗಳು ಆಗಬೇಕು ಅಂತ ಅವರು ರಾಜ ಆಜ್ಞೆ ಮಾಡಿ ಇವರನ್ನು ಮುಖ್ಯಾಧಿಕಾರಿಗಳನ್ನು ಮಾಡಿದ ಮೇಲೆ ದೇವಸ್ಥಾನ ಚೆನ್ನಾಗಿ ವ್ಯವಸ್ಥಿತವಾಗಿ ನಡ್ಕೊಂಬರ್ತಾ ಇತ್ತು. ಆ ಊರಿನ ಹತ್ತಿರ ತಿರುವಮಣಲಿಯನ್ನು ಹತ್ತಿರದಲ್ಲೇ ಒಂದು ಜಾಗ ಇದೆ, ಅಲ್ಲಿ ಪ್ರತಿ ವರ್ಷವೂ ಉತ್ಸವ ಆಗೋದು, ದೇವರ ಉತ್ಸವ. ಈ ವರ್ಷ ಏನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆಯಲ್ಲ, ಆದ್ದರಿಂದ ಅದು ರಾತ್ರಿ ಹೊತ್ತು ನಡೆಯುವ ಉತ್ಸವ. ಬಹಳ ವಿಜೃಂಭಣೆಯಿಂದ ಉತ್ಸವ ನಡೀತಾ ಇದೆ, ರಾತ್ರಿಯೆಲ್ಲ ನಡೆಯುತ್ತೆ. ಆ ಉತ್ಸವಕ್ಕೆ ಎಲ್ಲ ಜನಗಳು ಬಂದು ಸೇರ್ತಾರೆ. ಇಂಥವರು ಅಂಥವರು ಬೇರೆ ಜಾತಿ ಅದೆಲ್ಲ ಎಂಥದ್ದು ಇಲ್ಲ, ಎಲ್ಲರೂ ಬಂದು ದೇವರ ದರ್ಶನ ಮಾಡಬಹುದು. ಒಂದು ಸಂಭ್ರಮ ತಿರುಮಣಲಿ ಅನ್ನೋ ಇದರಲ್ಲಿ ಈ ಸಲವು ಆ ಥರ ಉತ್ಸವ ಏರ್ಪಾಡು ಮಾಡಿದ್ರು. ಯಾರು ನಮ್ಮ ನಮಿನಂದಿ ಅಡಿಯಾರವರು, ಅವರು ಅಲ್ಲಿ ಬಹಳ ಹೊತ್ತು ಇದ್ದರು. ಅವರು ಸಂಭ್ರಮದಿಂದ ಉತ್ಸವವನ್ನು ಎಲ್ಲ ನೋಡಿದ್ರು, ವ್ಯವಸ್ಥೆ ಅವರೇ ಮಾಡಿದ್ರಲ್ಲ, ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯಿತು. ಸುಮಾರು ಹೊತ್ತು ರಾತ್ರಿ ಎಲ್ಲ ಆದಮೇಲೆ, ರಾತ್ರಿ 2-3 ಗಂಟೆ ಆದಮೇಲೆ ಮನೆಗೆ ಬಂದರು. ಮನೆಗೆ ಬಂದು ಹೆಂಡತಿಯನ್ನು ಎಬ್ಬಿಸಿದ್ರು, ನಾನು ಈಗ ಮನೆ ಒಳಗೆ ಬರೋದಿಲ್ಲ, ಯಾಕೆಂದರೆ ಉತ್ಸವದಲ್ಲಿ ಎಂತೆಂಥ ಜನವೋ ನನ್ನನ್ನು ತಗಲ್ಸ್ಕೊಂಡು ನನಗೆ ಮೈಲಿಗೆ ಆಗಿದೆ, ಆದ್ದರಿಂದ ನಾನು ಸ್ನಾನ ಮಾಡಬೇಕು, ಸ್ವಲ್ಪ ಬಿಸಿನೀರು ಏರ್ಪಾಡು ಮಾಡು ಅಂತ ಹೆಂಡತಿ ಹೇಳಿಬಿಟ್ಟು ತಾವು ಮನೆಯಿಂದ ಆಚೆನೆ ಜಗಲಿ ಮೇಲೆ ಹಾಗೇ ಮಲಗ್ಕೊಂಡ್ರು. ಮಲಗ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡ್ತು, ಆಯಾಸವಾಗಿತ್ತು ಅಂತ ಕಾಣುತ್ತೆ, ನಿದ್ದೆ ಬಂದ್ಬಿಡ್ತು. ನಿದ್ದೆಯಲ್ಲಿ ಪರಮೇಶ್ವರ ಕಾಣಿಸ್ಕೊಂಡ. ಪರಮೇಶ್ವರ ಕಾಣಿಸ್ಕೊಂಡು, ಏನಪ್ಪ ಮೈಲಿಗೆ ಆಗೋಯ್ತಾ, ಅಲ್ಲಿದ್ದವರೆಲ್ಲ ಯಾರು ಅಂತ ತಿಳ್ಕೊಂಡೆ, ಯಾರು ಅಲ್ಲ, ಎಲ್ಲ ನನ್ನ ಶಿವಗಣಗಳು ಅಲ್ಲಿದ್ದವರು, ಶಿವಗಣಗಳನ್ನು ತೆಗೆಸ್ಕೊಂಡ್ರೆ ಮೈಲಿಗೆ ಆಗತ್ತಾ ನಿನಗೆ. ಹೀಗೆ ಕನಸಿನಲ್ಲಿ ಪರಮೇಶ್ವರ್ ಹೇಳಿದ್ ಗೊತ್ತಾಯಿತು. ಓಹೋ ನಾನು ತಪ್ಪು ಮಾಡ್ದಾಗ ಕಾಣಿಸ್ತೆ, ಶಿವಗಣಗಳ ಅಂತ ಇವರಿಗೆ ಕನಸಿನಲ್ಲಿ ಅಂದ್ಕೊಂಡು, ಅದು ಇನ್ನೂ ಏನು ಹೇಳಿದ್ರು ಪರಮೇಶ್ವರ ಕನಸಿನಲ್ಲಿ, ನಾಳೆ ಬಾ ತಿರುವಾರವರಿಗೆ ನಿನಗೆ ಇನ್ನೂ ಅನೇಕ ವಿಷಯಗಳು ತಿಳಿಯತ್ವೆ ಅಂತ ಹೇಳಿದ್ರು. ಸರಿ, ಇವರು ಗಡಿಬಿಡಿಯಿಂದ ಎಚ್ಚರಗೊಂಡರು, ನೋಡಿದ್ರೆ ಬೆಳಗಾಗ್ತಾ ಇದೆ, ತಕ್ಷಣ ಹೋಗಿ ಸ್ನಾನ ಮಾಡಿ ಮನೆಯಲ್ಲಿ ಮಾಡಬೇಕಾದ ಪೂಜೆ ಪುನಸ್ಕಾರಗಳು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ತಿರುವಾರೂರಿಗೆ ಓಡಿ ಬಂದರು. ತಡೆಯೋಕ್ಕಾಗಲಿಲ್ಲ, ಈಶ್ವರನ ಆಜ್ಞೆ ಆಗಿಬಿಟ್ಟಿದೆ, ಒಂಥರ ಕಟ್ಟಳೆ, ಬಂದು ನೋಡು ಅಲ್ಲಿ ಅಂತ. ತಿರುವಾರೂರಿಗೆ ಬಂದು ನೋಡ್ತಾರೆ, ಪ್ರತಿಯೊಬ್ಬರು ಪರಮೇಶ್ವರನ ಥರ ಕಾಣಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಲ್ಲಿ ಯಾರನ್ನು ನೋಡಿದ್ರು ಪರಮೇಶ್ವರನ ಥರ ಕಾಣಿಸ್ತಾ ಇದ್ದಾರೆ. ಹೇಗೆ ನೋಡಿದ್ರೆ ಶಿವನ ಹಿಂದೆ ಪ್ರಭೆ ಇರುತ್ತಲ್ಲ, ಆ ಪ್ರಭೆ ಇದೆ, ಶಿವನ ಗಂಟಲು ವಿಷ ಕುಡಿದು ಕಪ್ಪಗಾಗಿರುತ್ತಲ್ಲ, ಆ ಥರ ಕಪ್ಪು ಗುರುತು ಎಲ್ಲರಲ್ಲೂ ಇದೆ. ಸಾಕ್ಷಾತ್ ಪರಮೇಶ್ವರನೇ, ಪ್ರತಿಯೊಬ್ಬರು ಅದೇ ಥರ ಇದ್ದಾರೆ. ಇವರಿಗೆ ದಿಗ್ಭ್ರಾಂತಿಯಾಗಿ, ಓಹೋ ಎಲ್ಲರೂ ಪರಮೇಶ್ವರಂತೆ ಸಾಕ್ಷಾತ್ತಾಗಿ ಅಲ್ಲಿ ಬಿದ್ದು ಕಾಲಿಗೆ, ಎಲ್ರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು. ಇದು ಇವರ ಜೀವನದಲ್ಲಿ ಆದ ದೊಡ್ಡ ಒಂದು ಬುದ್ಧಿ ಕಲಿಸುವ ಪಾಠವಾಯಿತು. ಆ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾರೆ, ಎಲ್ಲರೂ ಮಾಮೂಲಾಗಿ ಅವರವರವರಾಗಿದ್ದಾರೆ, ಯಾರೂ ಶಿವನ ಥರ ಇಲ್ಲ. ಅಂದರೆ ಶಿವನು ನನಗೆ ಪಾಠ ಕಲಿಸೋಕ್ಕೆ ಈ ಥರ ಮಾಡಿದ್ದಾನೆ, ಎಲ್ಲರೂ ಒಬ್ಬರೇ ಶಿವನ ದೃಷ್ಟಿಯಲ್ಲಿ, ಎಲ್ಲರೂ ಒಬ್ಬರೇ, ಅದರಲ್ಲೂ ಈ ಊರಿನಲ್ಲಿ ತಿರುವಾರೂರಿನಲ್ಲಿ ಇರೋರು ಪ್ರತಿಯೊಬ್ಬರೂ ಕೂಡ ಶಿವಭಕ್ತರೇ, ಅದರಲ್ಲಿ ಅನುಮಾನವೇ ಇಲ್ಲ. ತಿರುವಾರು ಇವಾಗಲೂ ಹೇಳ್ತಾರೆ, ತಿರುವಾರೂರಿನಲ್ಲಿ ಹುಟ್ಟಿದವರಿಗೆ ಆ ಹುಟ್ಟಿದ ಮಾತ್ರದಿಂದಲೇ ಮುಕ್ತಿ ಅಂತ ಇವಾಗಲೂ ಇದೆ. ತಿರುವಾರೂರಿನಲ್ಲಿ ಹುಟ್ಟಿಬಿಟ್ರೆ ಸಾಕು ಮುಕ್ತಿ ಅಂತ. ಈ ಇವರನ್ನು ಜ್ಞಾಪಿಸ್ಕೊಂಡು ನಮ್ಮ ತಿರುನಾವುಕರ್ಸವರು ಪದಿಗವನ್ನು ಹಾಡಿದ್ರು. ಹಾಡಿ ಇವರು ಏನಂತ ಹೊಡಿದ್ದಾರೆ ನಮಿನಂದಿಯವರನ್ನು, ಅಣಿಪನ್ ಅಣಿಪನ್ ಅಂತಂದರೆ ಚೊಕ್ಕ ಬಂಗಾರ, ದ ಪ್ಯೂರೆಸ್ಟ್ ಗೋಲ್ಡ್ ಅಂತ ಇವರನ್ನು ವರ್ಣಿಸಿದ್ದಾರೆ. ಇದು ನಮಿನಂದಿ ಅಡಿಗಳವರ ಚರಿತ್ರೆ. ಪ್ರತಿಯೊಬ್ಬರಿಗೂ ನಮಸ್ಕಾರ.
0: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮ ಶಿವಾಯ.
3: ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ಗ್, ದಿ ಫಾಲೋವಿಂಗ್ ಈಸ್ ಶುಕ್ಲ ಯಜುರ್ವೇದಂ ಕಾಣ್ಮಶಾಖ ಅಧ್ಯಾಯ 14.
4: ಅಥ ಚತುರ್ದಶೋಧ್ಯಾಯಃ. ಓಂ ಮಯಿ ಗೃಹಾಮ್ಯಗ್ರೇ ಅಗ್ನಿಗ್ರಾಯ ಸ್ಪೋಷಾಯ ಸುಪ್ರಜಾಸ್ತ್ವಾಯ

0: ಶಾಸ್ತ್ರಾಯಾವರಿಂನಾ ಪ್ರಾಥಸ್ವ
1: ಬ್ರಹ್ಮಜ್ಞಾನಂ ಪ್ರಾಥಮಂ ಪುರಸ್ತಾದ್ವಿಸೀ ಮತಸ್ಸುರುಚೋ ವೇನ ಆವಹ
0: ಸಬುಧ್ನ್ಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋ ನಿಮಸಾತಶ್ಚ ವಿವಾಹ ಹಿರಣ್ಯಗರ್ಭಃ ಸಮಾವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕಾ ಆಸೀತ್ ಸದಾ ಧಾರ ಪೃಥಿವೀಂದ್ಯ ಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ದ್ರವ್ಸಶ್ಚ ಸ್ಕಂದ ಪೃಥಿವೀಮನುದ್ಯಾಮಿಮಂಚ ಯೋ ನಿಮನುಯಶ್ಚ ಪೂರ್ವಾಃ ಸಮಾನಯೋ ನಿಮನು ಸಂಚರಂತಂ ದ್ರವ್ಸಂಜೂಹೋಮ್ಯನು ಸಪ್ತಹೋತ್ರಾಃ ನಮೋ

0: ಯಜಮಾನಯಸ್ಥಾಪಯಂತೆ.
1: ಓಂ
2: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
0: ಓಂ ಪ್ರಜಾ ಅಗಜಲ.

0: ಯುಧಿಷ್ಠಿರ ಓ ಯುಧಿಷ್ಠಿರ ಜೈಗೀಷವ್ಯ ಮಹರ್ಷಿ ಸೇಸ್ ಟು ಯುಧಿಷ್ಠಿರ ಇನ್ ಡೇಸ್ ಆಫ್ ಯೋರ್ ಇನ್ ವಾರಾಣಸಿ ಐ ವರ್ಷಿಪ್ಡ್ ಮಹಾದೇವಾನ್ ಐ ಆಪ್ಟೇನ್ಡ್ ದ ಅಷ್ಟ ಐಶ್ವರ್ಯ ಸೊ ದರ್ ಇಸ್ ಏಟ್ ಐ ಥಿಂಕ್ ಅನಿಮಾ ಮಹಿಮಾ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ದರ್ ಸೊ ಏಟ್ ಅಷ್ಟ ಐಶ್ವರ್ಯಂ ದೇಸೆ ಸೊ ವಿಚ್ ಮೀನ್ಸ್ ಯು ಕ್ಯಾನ್ ಆ್ಯಕ್ಚುಲಿ ಫ್ಲೈ ಆ್ಯಂಡ್ ಯುನೋ ದರ್ ಆರ್ ವೇರಿಯಸ್ ಸಿದ್ಧಿ ದೇಸೆ ಅಷ್ಟ ಸಿದ್ಧಿ ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ ವ್ಯಾರ್ ಯು ಕ್ಯಾನ್ ಯು ಗೆಟ್ ಸಮ್ ಡಿವೈನ್ ಪವರ್ಸ್ ಬಟ್ ಅ ಭಕ್ತ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ getting these ashta aishwaryam of or brahmasanam so nandi says that in varaha puranam I'm not interested in the ashta aishwaryam I don't want ashta aishwaryam I don't want brahmasanam or vishnu asanam or indrasanam I just want to serve your feet yatanyecha bhaved bhaktim tvatto nityam maheshwara because the devotee is not interested in acquiring these powers actually so that's about jaigishavya maharshi and garga uvacha ಚತುಷ್ಟಯಂಗಂ ಅದದತ್ ಕಲಾಜ್ಞಾನಂ ಮಮಾದ್ಭುತಂ ಸರಸ್ವತ್ಯಾಸ್ತಟೇ ತುಷ್ಟೋ ಮನೋಯಜ್ಞೇನ ಪಾಂಡವ ತುಲ್ಯಂ ಮಮ ಸಹಸ್ರಂ ತು ಸುತಾನಾಂ ಬ್ರಹ್ಮವಾದಿನಾಂ ಆಯುಷ್ಟೈವ ಸಪುತ್ರಸ್ಯ ಸಂವತ್ಸರ ಶತಾಯುತಂ ಗರ್ಗ ಗರ್ಗ ಮಹರ್ಷಿ ಆಲ್ಸೋ ಈಸ್ ಡಿಸ್ಕ್ರೈಬ್ಡ್ ಆಸ್ ದ ಸನ್ ಆಫ್ ಭರದ್ವಾಜ ಮಹರ್ಷಿ ಸೊ ಗರ್ಗ ಮಹರ್ಷಿ ಹಿ ಸೇಸ್ ಟು ಯುಧಿಷ್ಠಿರ ಇನ್ ಡೇಸ್ ಆಫ್ ಯುನೋ ಇನ್ ಡೇಸ್ ಆಫ್ ಯೋರ್ ಐ ವಾಸ್ ಗ್ರಾಟಿಫೈಡ್ ಐ ಮೀನ್ ಐ ವಾಸ್ ಗಿವನ್ ವೇರಿಯಸ್ ಬೋನ್ಸ್ ಬೈ ದ ಸುಪ್ರೀಂ ರಿಯಾಲಿಟಿ ಮಹಾದೇವ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಸರಸ್ವತಿ ಸೊ ದ ನಾಲೆಜ್ ಆಫ್ ಟೈಮ್ ಆ್ಯಂಡ್ ದ 64 ಬ್ರಾಂಚಸ್ ಆಫ್ ಸ್ಟಡಿ ಆ್ಯಂಡ್ ದೆನ್ ಎವ್ರಿಥಿಂಗ್ ವಾಸ್ ಗ್ರಾಂಟೆಡ್ ಬೈ ಹಿಮ್ ಟು ಮೀ ಆ್ಯಂಡ್ ಆಲ್ಸೋ ಹೀ ಬೆಸ್ಟೋಡ್ ಮೀ 1000 ಸನ್ಸ್ who were actually equally you know in merit and also they were fully conversant with the Vedas and Upanishads and they were also devoted to Mahadeva and by his grace even their lifetime was also they had a long lasting life they had a life like me they had a long lasting life they lived for 10 million years so that's what Garga Maharshi says to Yudhishthira and then Parashara
1: ಪರಾಶರ ಉವಾಚ
0: ಪರಾಶರ ಇಸ್ ದ ಫಾದರ್ ಆಫ್ ವ್ಯಾಸ
1: ಪ್ರಸಾದ್ಯ